ತಗಿನ ದಿನಕ್ಕೆ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾಕ್ ದಿನ ನಾ